ಓಂ ಶ್ರೀ ಸಾಯಿ ಆರ್ತತ್ರಾಣ ಪರಾಯಣಾಯ ನಮಃ. ಓಂ ಶ್ರೀ ಸಾಯಿ ಅನಾಥನಾಥಾಯ ನಮಃ. ಓಂ ಶ್ರೀ ಸಾಯಿ ಅಸಹಾಯ ಸಹಾಯಾಯ

ನಂದಡಗೆ ಸರ್ವ ಸೃಷ್ಟಿ ಸತ್ಯ ಮಹಿಮಲೇನಿ ಸ್ಥಳನೇದಿ ಕನುಗೊನ್ನ ಸತ್ಯ ಮಹಿಮಲೇನಿ ಸ್ಥಳನೇದಿ ಕನುಗೊನ್ನ ಶುದ್ಧ ಸತ್ವ